0: ಇದು ಆಕಾಶವಾಣಿ ಭಾರತೀಯ ಶಾಸ್ತೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಭಕ್ತಿ ಕುಸುಮಾಂಜಲಿ. ಇಂದಿನ ಭಕ್ತಿ ಸಂಗೀತದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಅನಂತ ಪದ್ಮನಾಭಂ ಆಶ್ರಯೇ. ಮುತ್ತಯ್ಯ ಭಾಗವತರವರ ರಚನೆ, ಹಾಡಿದ್ದಾರೆ ಶ್ರೀರಾಮ್ ಶಾಸ್ತ್ರಿ.
1: ಆಕಾಶವಾಣಿ, ವೆಲ್ಕಮ್ ಟು ದಿ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಫಸ್ಟ್ ಪ್ರೆಸೆಂಟ್ ಅನಂತ ಪದ್ಮನಾಭಂ ಆಶ್ರಯೇ, ಸಂಗ್ ಬೈ ಶ್ರೀರಾಮ್ ಶಾಸ್ತ್ರಿ.

0: ಭಕ್ತಿ ಸಂಗೀತದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪದ್ಮನಾಭನೇ ನಿನ್ನ. ಹೆಳವನಕಟ್ಟೆ ಗಿರಿಯಮ್ಮ ಅವರ ರಚನೆ, ವೃಂದಗಾನದಲ್ಲಿದೆ.
1: ಕಂಟಿನ್ಯೂಯಿಂಗ್ ದ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್, ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಹೆಳವನಕಟ್ಟೆ ಗಿರಿಯಮ್ಮ, ಸಂಗಿನ್ ಕೋರಸ್ ಪದ್ಮನಾಭನೇ ನಿನ್ನ.

0: ಕಾರ್ಯಕ್ರಮದಲ್ಲಿ ಈಗ ಕೇಳಿ ಪುರಂದರದಾಸರ ರಚನೆಯನ್ನ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ವೃಂದಗಾನದಲ್ಲಿದೆ.
1: ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಇನ್ ಕೋರಸ್.

0: ಈಗ ಕೇಳಿ ಸುಮಾ ಮುದಾಲಿಕ್ ಅವರ ದನಿಯಲ್ಲಿ ಕಣ್ಣಾರೆ ಕಂಡೆನ ಪದ್ಮನಾಭನ, ಪುರಂದರದಾಸರ ರಚನೆ ಇದು.
1: ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಪುರಂದರದಾಸ, ಕಣ್ಣಾರೆ ಕಂಡೆನ ಪದ್ಮನಾಭನ, ಸಂಗ್ ಬೈ ಸುಮಾ ಮುದಾಲಿಕ್.

0: ವಿಎಂ ತೊರವಿ ಅವರ ದನಿಯಲ್ಲಿ ಕೇಳಿ ಪುರಂದರದಾಸರ ಮತ್ತೊಂದು ರಚನೆಯನ್ನ, ದೂರು ಮಾಡುವರೇನೇ ರಂಗಯ್ಯನ.
1: ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ಸಂಗ್ ಬೈ ವಿಎಂ ತೊರವಿ, ದೂರು ಮಾಡುವರೇನೇ ರಂಗಯ್ಯನ.

0: ಈಗ ಕೇಳಿ ವೃಂದಗಾನದಲ್ಲಿ ಕನಕದಾಸರ ಒಂದು ರಚನೆಯನ್ನ, ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ.
1: ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಕನಕದಾಸ, ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಸಂಗಿನ್ ಕೋರಸ್.

0: ಇನ್ನು ಮುಂದೆ ಕೇಳಿ ಪದ್ಮನಾಭನ ಹೃದಯ ವಿಹಾರಿಣಿ ವೃಂದಗಾನದಲ್ಲಿದೆ. ಈ ಒಂದು ಭಕ್ತಿಗೀತೆಯ ರಚನೆಕಾರರು ಪೂರ್ತಿ ನರಸಿಂಹಾಚಾರ್.
1: ನೌ ಲೆಟ್ ಅಸ್ ಲಿಸನ್ ಟು ಪದ್ಮನಾಭನ ಹೃದಯ ವಿಹಾರಿಣಿ, ಸಂಗ್ ಇನ್ ಕೋರಸ್, ಕಂಪೋಸ್ಡ್ ಬೈ ಪೂರ್ತಿ ನರಸಿಂಹಾಚಾರ್.

0: ಕಾರ್ಯಕ್ರಮದ ಕೊನೆಯಲ್ಲಿ ಮೂಡಿ ಬರ್ತಾ ಇದೆ ಸಂಪ್ರದಾಯ ರಚನೆ ಮಂಗಳಾರತಿ ತಂದು ಬೆಳಗಿರೆ ರಂಗನಾಥನಿಗೆ ವೃಂದಗಾನದಲ್ಲಿದೆ.
1: ವಿ ಕನ್ಕ್ಲೂಡ್ ದ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ ವಿತ್ ದ ಟ್ರೆಡಿಷನಲ್ ಕಾಂಪೋಸಿಷನ್ ಮಂಗಳಾರತಿ ತಂದು ಬೆಳಗಿರೆ ರಂಗನಾಥನಿಗೆ ಸಂಗಿನ್ ಕೋರಸ್.

0: ಇದುವರೆಗೂ ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ದಿ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಈಗ ಕೇಳಿ ಅಮೃತ ಗುರುಕುಲ ಸಂಗೀತ ಪಾಠ. ಹೇಳಿಕೊಡುತ್ತಾರೆ ನೀಲಾರಾಮ್ ಗೋಪಾಲ್, ಭಾಗವಹಿಸುತ್ತಿದ್ದಾರೆ ರಮಾರಾಮಯ್ಯ. ಕೇಳಿ ಅಮೃತ ಗುರುಕುಲ ಸಂಗೀತ ಪಾಠವನ್ನ.
1: ನಮಸ್ತೆ ಮೇಡಮ್.
2: ಆಶೀರ್ವಾದಗಳು. ಇವತ್ತು ನಾವು ಅನುಪಲ್ಲವಿಯಿಂದ ಶುರು ಮಾಡಿ ಮುಂದೆ ಚರಣಕ್ಕೆ ಹೋಗೋಣ. ಇದು ಮುಕ್ಕಾಲೆಡುಪು.

0: ಆಗೋ ತನಕ ಚೆನ್ನಾಗಿ ಪಾಠ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಾವು ಇವಾಗ ಚರಣಕ್ಕೆ ಹೋಗ್ತೀವಿ. ಇದರ ಶುದ್ಧ ಸಾಹಿತ್ಯ ಶಿವರಾಜಧಾನಿ.
1: ಶಿವರಾಜಧಾನಿ
0: ಕ್ಷೇತ್ರ
1: ಕ್ಷೇತ್ರ
0: ವಾಸಿನಿ
1: ವಾಸಿನಿ.
0: ಶಿವರಾಜಧಾನಿ ಅಂದರೆ ನಾಗಪಟ್ಟಣಂ ತಮಿಳ್ನಾಡಿನಲ್ಲಿ. ಮುತ್ಸ್ವಾಮಿ ದೀಕ್ಷಿತರ್ ತಮಿಳ್ನಾಡಿನಲ್ಲಿ ಚೆನ್ನಾಗಿ ಯಾತ್ರೆ ಮಾಡ್ತಿರುವಾಗ ಆ ದೇವರ ಕುರಿತು ಬೇಕಾದಷ್ಟು ಕೀರ್ತನೆಗಳು ಮಾಡಿದ್ದಾರೆ. ಇದು ನಾಗಪಟ್ಟಣದಲ್ಲಿರುವ ಕಾಯಾರೋಹಣೇಶ್ವರರ್ ಮತ್ತು ನೀಲಾಯತಕ್ಷ ಅವರ ಮೇಲೆ, ಕಾಯಾರೋಹಣೇಶ್ವರರ ಮೇಲೆ ಕೂಡ ಒಂದು ಮಾಡಿದ್ದಾರೆ. ಇದು ನೀಲಾಯತಕ್ಷ ಮೇಲೆ ಮಾಡಿದ್ದಾರೆ. ಸೌಂದರರಾಜಂ ಅಂತ ಹೇಳಿ ಅವ್ರದ್ದು ಅವರೇ ಮಾಡಿರುವುದು. ಶಿವರಾಜಧಾನಿ ಕ್ಷೇತ್ರ ವಾಸಿನಿ.
1: ಶಿವರಾಜಧಾನಿ ಕ್ಷೇತ್ರ ವಾಸಿನಿ
0: ಶ್ರುತ ಜನ ವಿಶ್ವಾಸಿನಿ.
1: ಶ್ರುತ ಜನ ವಿಶ್ವಾಸಿನಿ
0: ಇದು ಎರಡು ಅಕ್ಷರ ಆನದ ಮೇಲೆ ಶುರುವಾಗುತ್ತೆ.

0: ಶಿವಕಾಯಾರೋಹಣೇ ಶೋಲ್ಲಾಸಿನಿ
1: ಶಿವಕಾಯಾರೋಹಣೇ ಶೋಲ್ಲಾಸಿನಿ
0: ಕಾಯಾರೋಹಣೇಶ ಉಲ್ಲಾಸಿನಿ ಸೇರಿಸಿ ಹೇಳುವಾಗ ಕಾಯಾರೋಹಣೇ ಶೋಲ್ಲಾಸಿನಿ
1: ಕಾಯಾರೋಹಣೇ ಶೋಲ್ಲಾಸಿನಿ
0: ಚಿದ್ರೂಪ ಚಿದ್ರೂಪ ವಿಲಾಸಿನಿ
1: ಚಿದ್ರೂಪ ವಿಲಾಸಿನಿ

0: ಮುಂದಿನ ಸಾಲು ನವಯೋಗಿನಿ
1: ನವಯೋಗಿನಿ
0: ಚಕ್ರ ವಿಕಾಸಿನಿ
1: ಚಕ್ರ ವಿಕಾಸಿನಿ
0: ನವ ರಸಧರ
1: ನವ ರಸಧರ
0: ಹಾಸಿನಿ
1: ಹಾಸಿನಿ
0: ಸಲ ಹೇಳು ನವಯೋಗಿನಿ
1: ನವಯೋಗಿನಿ
0: ಚಕ್ರ
1: ಚಕ್ರ
0: ವಿಕಾಸಿನಿ
1: ವಿಕಾಸಿನಿ
0: ನವರಸಧರ
1: ನವರಸಧರ
0: ಹಾಸಿನಿ
1: ಹಾಸಿನಿ
0: ಇದನ್ನು ಎರಡು ಅಕ್ಷರ ಅಂದ ಮೇಲೆ ಶುರು

0: ಇಷ್ಟು ಪಾಠ ಮಾಡ್ಕೊಂಡು ಬಾ, ನಾಳೆ ನೋಡೋಣ.
1: ನಮಸ್ತೆ ಪ್ರಿಯ ಕೇಳುಗರೆ, ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ನೀಲಾರಾಮ್ ಗೋಪಾಲ್, ಭಾಗವಹಿಸಿದ್ದವರು ರಮಾರಾಮಯ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: 100.1 ಮೆಗಾಹರ್ಟ್ಸ್ ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರಿಂದ ಬಾನ್ಸರಿ ವಾದನ ಕೇಳುವಿರಿ. ರಾಗ್ ಪೂರಿಯಾ.
1: ಲಿಸನ್ ಟು ಹಿಂದೂಸ್ತಾನಿ ಫ್ಲೂಟ್ ರಿಸೈಟಲ್ ಬೈ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ರಾಗ್ ಪೂರಿಯಾ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವೆಂಕಟೇಶ್ ಗೋಡ್ಖಿಂಡಿ ಅವರಿಂದ ಬಾನ್ಸುರಿ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಯಮನ್.
1: ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ಹಿ ಈಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಯಮನ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವೆಂಕಟೇಶ್ ಖಿಂಡಿ ಅವರಿಂದ ಬಾನ್ಸುರಿ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ಶ್ರೀ ವೆಂಕಟೇಶ್ ಗೋಡ್ಖಿಂಡಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೀವು ರಂಜಿನಿ ವಾಸುಕಿಯವರಿಂದ ಹಾಡುಗಾರಿಕೆಯನ್ನು ಕೇಳಲಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ವೈಲಿನ್ ನುಡಿಸುತ್ತಿದ್ದಾರೆ ಮೈಸೂರು ಆರ್ ದಯಾಕರ್, ಮೃದಂಗ ಸಹಕಾರ ನೀಡುತ್ತಿದ್ದಾರೆ ಎಂ ಗುರುರಾಜ್. ಕಾರ್ಯಕ್ರಮವನ್ನು ಸರಸ್ವತೀಂ ಭಗವತೀಂ ಈ ಕೃತಿಯೊಂದಿಗೆ ಕೇಳೋಣ. ಹಂಸ ವಿನೋದಿನಿ ರಾಗ ಮಿಶ್ರ ಝಂಪೆ ತಾಳ, ಇದು ಜಯಚಾಮರಾಜೇಂದ್ರ ಒಡೆಯರ್ ಅವರ ಕೃತಿ. ವೆಲ್ಕಮ್ ಟು ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಟುಡೇ ವಿ ಬ್ರಿಂಗ್ ಯು ಎ ವೋಕಲ್ ರಿಸೈಟಲ್ ಬೈ ರಂಜಿನಿ ವಾಸುಕಿ. ಶಿ ಈಸ್ ಅಕಾಂಪನಿಡ್ ಆನ್ ದ ವೈಲಿನ್ ಬೈ ಮೈಸೂರು ಆರ್ ದಯಾಕರ್ ಅಂಡ್ ಆನ್ ದ ಮೃದಂಗ ಬೈ ಎಂ ಗುರುರಾಜ್. ದ ಫಸ್ಟ್ ಕೀರ್ತನ ಇಸ್ ಸರಸ್ವತೀಂ ಭಗವತೀಂ. ಇಟ್ಸ್ ಇನ್ ದ ರಾಗ ಹಂಸ ವಿನೋದಿನಿ. ತಾಳ ಈಸ್ ಮಿಶ್ರ ಜಂಪೆ ಅಂಡ್ ಎ ಕಾಂಪೋಸಿಷನ್ ಆಫ್ ಜಯಚಾಮರಾಜೇಂದ್ರ ಒಡೆಯರ್.

ಪೂರ್ವಿ ಕಲ್ಯಾಣಿ ರಾಗದ ಕೃತಿಯನ್ನು ಕೇಳೋಣ. ನಿನ್ನು ವಿನಾಗ ಮರಿದಿಕ್ಕೆವರು, ಇದು ವಿಲೋಮ ಛಾಪು ತಾಳದಲ್ಲಿದೆ, ಶ್ಯಾಮಶಾಸ್ತ್ರಿಗಳ ರಚನೆ. ಲೆಟ್ ಅಸ್ ಲಿಸನ್ ಟು ಎ ಕಾಂಪೋಸಿಷನ್ ಆಫ್ ಶ್ಯಾಮಶಾಸ್ತ್ರಿ, ನಿನ್ನು ವಿನಾಗ ಮರಿದಿಕ್ಕೆವರು ಇಂದ ರಾಗ ಪೂರ್ವಿ ಕಲ್ಯಾಣಿ, ಸೆಟ್ಟು ವಿಲೋಮ ಛಾಪ್.

ಕೇಳೋಣ ಮೈಸೂರು ವಾಸುದೇವಾಚಾರ್ ಅವರ ರಚನೆ ವರಲಕ್ಷ್ಮಿ ನಮೋಸ್ತುತೆ. ಗೌರಿ ಮನೋಹರಿ ರಾಗದಲ್ಲಿದೆ, ರೂಪಕ ತಾಳ. ಲೆಟಸ್ ಲಿಸನ್ ಟು ಮೈಸೂರು ವಾಸುದೇವಾಚಾರ್ಸ್ ಕಾಂಪೋಷನ್ ವರಲಕ್ಷ್ಮಿ ನಮೋಸ್ತುತೆ. ಇಂದ ರಾಗ ಗೌರಿ ಮನೋಹರಿ, ಸೆಟ್ಟು ರೂಪಕ ತಾಳ.

ಕಾರ್ಯಕ್ರಮದ ಕಡೆಗೆ ಕೇಳೋಣ. ಸ್ವಾತಿ ತಿರುನಾಳ್ ಅವರ ರಚನೆ ಪಾಹಿ ಜಗಜ್ಜನನಿ, ವಾಚಸ್ಪತಿ ರಾಗ, ಆದಿತಾಳದಲ್ಲಿದೆ ಈ ಕೃತಿ. ಟುವರ್ಡ್ಸ್ ದ ಎಂಡ್ ಆಫ್ ದ ಪ್ರೋಗ್ರಾಮ್ ಲೆಟ್ ಅಸ್ ಲಿಸನ್ ಟು ಎ ಕಾಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್ ಇನ್ ದ ರಾಗ ವಾಚಸ್ಪತಿ ಪಾಹಿ ಜಗಜ್ಜನನಿ ಸೆಟ್ಟು ಆದಿತಾಳ.

ಪ್ರಿಯ ಕೇಳುಗರೆ, ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೀವಿದುವರೆಗೂ ರಂಜಿನಿ ವಾಸುಕಿ ಅವರಿಂದ ಹಾಡುಗಾರಿಕೆಯನ್ನು ಕೇಳಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ವಯಲಿನ್ ನುಡಿಸಿದವರು ಮೈಸೂರು ಆರ್ ದಯಾಕರ್, ಮೃದಂಗ ಸಹಕಾರ ಒದಗಿಸಿದವರು ಎಂ ಗುರುರಾಜ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ದ ವೋಕಲ್ ರಿಸೈಟಲ್ ಯು ಜಸ್ಟ್ ಹರ್ಡ್ ವಾಸ್ ಪ್ರೆಸೆಂಟೆಡ್ ಬೈ ರಂಜಿನಿ ವಾಸುಕಿ ಅಂಡರ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಶಿ ವಾಸ್ ಅಕಾಂಪನಿಡ್ ಆನ್ ದ ವಯಲಿನ್ ಬೈ ಮೈಸೂರು ಆರ್ ದಯಾಕರ್ ಅಂಡ್ ಆನ್ ದ ಮೃದಂಗ ಬೈ ಎಂ ಗುರುರಾಜ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅನಂತ್ ಜಿ ತೇರದಾಳ್ ಅವರ ಗಾಯನ ಕೇಳುವಿರಿ. ಪುರಿಯಾ ಕಲ್ಯಾಣ್, ಖಯಾಲ್ ವಿಲಂಬಿತ್ ಏಕ್ ತಾಲ್, ಆಜ್ ಸೋಬನಾ, ಧೃತ್ ತೀನ್ ತಾಲ್, ಬಹತ್ ದಿನ ಬೀತೆ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಅನಂತ್ ಜಿ ತೇರದಾಳ್. ರಾಗ್ ಪುರಿಯಾ ಕಲ್ಯಾಣ್, ಖ್ಯಾಲ್ ವಿಲಂಬಿತ್ ಏಕ್ ತಾಲ್, ಆಜ್ ಸೋಬನ, ಧೃತ್ ತೀನ್ ತಾಲ್, ಬಹುತ್ ದಿನ ಬೀತೆ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅನಂತಜಿ ತೇರ್ದಾಳ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ಹನುಮಂತಪ್ಪ ಕೊಡ್ಗಾನೂರ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಅಭೋಗಿ, ಖಯಾಲ್ ವಿಲಂಬಿತ್ ಜಪ್ತಾಲ್, ಚರಣಧರ್ ಆಯೋ, ಧೃತ್ ಏಕ್ತಾಲ್, ಲಾಜ್ ರಖೋ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಅನಂತ ಜಿ ತೇರ್ದಾಳ್. ಹಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಹನುಮಂತಪ್ಪ ಕೊಡ್ಗಾನೂರ್, ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಆಭೋಗಿ, ಖ್ಯಾಲ್ ವಿಲಂಬಿತ್ ಜಪ್ತಾಲ್, ಚರಣಧರ್ ಆಯೋ, ಧೃತ್ ಏಕ್ತಾಲ್, ಲಾಜ ರಖೋ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅನಂತ್ ಜಿ ತೇರ್ದಾಳ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಹನುಮಂತಪ್ಪ ಕೋಡ್ಗಾನೂರ್. ಹಾರ್ಮೋನಿಯಂ

0: ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಅನಂತ ಜಿ ತೇರ್ದಾಳ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಹನುಮಂತಪ್ಪ ಕೊಡಗನೂರ್, ಹಾರ್ಮೋನಿಯಂ ಬೈ ಶ್ರೀ ಟಿ ಕುಮಾರ ದಾಸ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಎಪಿ ಸರ್ವೋತ್ತಮ್ ಅವರಿಂದ ಕೊಳಲು ವಾದನ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗದಲ್ಲಿ ಎಂ ಗುರುರಾಜ್. ಮೊದಲಿಗೆ ಕಂಜದಳಾಯತಾಕ್ಷಿ, ಮುತ್ತುಸ್ವಾಮಿ ದೀಕ್ಷಿತರ ರಚನೆ, ಕಮಲ ಮನೋಹರಿ ರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಪ್ರೆಸೆಂಟ್ ಫ್ಲೂಟ್ ರಿಸೈಟಲ್ ಬೈ ಎಪಿ ಸರ್ವೋತ್ತಮ್ ಈಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎಂ ಗುರುರಾಜ್. ಟು ಬಿಗಿನ್ ವಿತ್ ಕಂಜದಳಾಯತಾಕ್ಷಿ, ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ ಟು ಕಮಲ ಮನೋಹರಿ ರಾಗ ಆದಿತಾಳ.

ಇನ್ನೀಗ ಮೈಸೂರು ವಾಸುದೇವಾಚಾರ್ ವಿರಚಿತ ದೇವಾದಿದೇವ ಸುನಾದ ವಿನೋದಿನಿ ರಾಗ ಆದಿತಾಳ ದೇವಾದಿದೇವ ಮೈಸೂರು ವಾಸುದೇವಾಚಾರ್ ಸೆಟ್ಟು ಸುನಾದ ವಿನೋದಿನಿ ರಾಗ ಆದಿತಾಳ

ಎಪಿ ಸರ್ವೋತ್ತಮ್ ಅವರಿಂದ ಕೊಳಲು ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಎಂ ಗುರುರಾಜ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಸ್ವಾತಿ ತಿರುನಾಳರು ಬರೆದಿರುವ ಕೃಪಯ ಪಾಲಯ ಶೌರೆ, ಚಾರುಕೇಶಿರಾಗ ಮಿಶ್ರ ಚಾಪುತಾಳ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು

ಇದುವರೆಗೂ ಎಪಿ ಸರ್ವೋತ್ತಮ್ ಅವರಿಂದ ಕೊಳಲು ವಾದನ ಆಲಿಸಿದಿರಿ. ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂ ಗುರುರಾಜ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಫ್ಲೂಟ್ ರಿಸೈಟಲ್ ಬೈ ಎಪಿ ಸರ್ವೋತ್ತಮ್, ಅಕಂಪನಿಸ್ ವರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎಂ ಗುರುರಾಜ್. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.